ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಪುಟಪರ್ತಿ ಪುರಂದರ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ

ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪರ್ತಿವಾಸ ಸಾಯಿ ದೇವ ವಿಠಲ ಭಜೋ.

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿ ಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿ ಹರಿ ನಾರಾಯಣ.